ಗರೆದ ನಿಗರಿ ನಿರೆದ ಗಗಕ್ಕೆ ಸತ್ತ ಮಮತ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ ಪಾಮದ